ತನಕಧೀಂ ತಡಿದ ತಕಧೀಂ ತನಕಧೀಂ ಧೀಂ ತನಕಧೀಂ ತಡಿದ ತಕಧೀಂ ತನಕಧೀಂ ಧೀಂ ತನಕಧೀಂ ತಡಿದ ತಕಧೀಂ ತನಕಧೀಂ.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರಿಪ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
2: ಮೀಕಂದಿಸ್ತುಂದಿ ತೆಲಂಗಾಣ
0: ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ.

0: ಎಫ್ಎಂ ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್. ಹಮ್ ಬಾತ್ ಕರ್ ರಹೆ ಥೆ ಇಸ್ಸೆ ಪಹಲೆ ವನ್ ಮಹೋತ್ಸವ್ ಕೆ ಬಾರೆ ಮೇ ಕಿ ಕೈಸೆ ಯೇ ಸಾಲ 1950 ಮೇ ಶುರು ಹುವಾ ಥಾ ತಬ್ ಕೆ ಯೂನಿಯನ್ ಮಿನಿಸ್ಟರ್ ಫಾರ್ ಅಗ್ರಿಕಲ್ಚರ್ ಅಂಡ್ ಫುಡ್ ಕೆ ಮುನ್ಶಿ ಜಿ ದ್ವಾರಾ, ಜಿಸ್ಸೆ ಕಿ ಎನ್ಕರೇಜ್ ಕಿಯಾ ಜಾ ಸಕೆ ಲಾರ್ಜ್ ಸ್ಕೇಲ್ ಟ್ರೀ ಪ್ಲಾಂಟೇಷನ್ ಔರ್ ಅವೇರ್ನೆಸ್ ಬಡಾಯಾ ಜಾಯ್ ಫಾರೆಸ್ಟ್ ಕೋ ಮೇಂಟೇನ್ ಕರ್ನೆ ಮೇ, ಜಿಸ್ಸೆ ಕಿ ಹಮಾರಿ ಜೋ ಹೈ ಇಕೋಲಾಜಿಕಲ್ ಬ್ಯಾಲೆನ್ಸ್ ವೋ ಬನಾ ರಹತಾ ಹೈ. ತೋ ಏಕ್ ಲೈನ್ ಹೈ ಜೋ ಮೇನೆ ಪಡಾ ಹೈ ಕಿ ವೋ ಕಹತಾ ಹೈ, ದ ಬೆಸ್ಟ್ ಟೈಮ್ ಟು ಪ್ಲಾಂಟ್ ಅ ಟ್ರೀ ವಾಸ್ 20 ಇಯರ್ಸ್ ಅಗೋ, ದ ಸೆಕೆಂಡ್ ಟೈಮ್ ಈಸ್ ಟುಡೇ. ತೋ ಅಗರ್ ಅಬ್ ತಕ್ ನಹೀ ಲಗಾಯಾ ಆಪ್ನೆ, ಕೋಯಿ ಬಾತ್ ನಹೀ, ಆಜ್ ಸೆ ಶುರು ಕೀಜಿಯೇ ಏಕ್ ಪೇಡ್ ಏಕ್ ಫ್ಯಾಮಿಲಿ ಏಕ್ ಸಿಟಿ ಔರ್ ಧೀರೆ ಧೀರೆ ಏಕ್ ಗ್ರೀನರ್ ಇಂಡಿಯಾ. ಇಸಿ ಪಾಸಿಟಿವ್ ಥಾಟ್ ಕೆ ಸಾಥ್ ಅಬ್ ವಕ್ತ ಹೈ ಏಕ್ ಔರ್ ಖೂಬ್ಸೂರತ್ ಗಾನೆ ಕಾ, ಔರ್ ಮೇ ಕಹೀ ನಹೀ ಜಾ ರಹೀ ಹೂಂ ಆಪ್ಕೋ ಛೋಡ್ ಕೆ, ಕ್ಯೂಂಕಿ ಗುಡ್ ಮ್ಯೂಸಿಕ್ ಔರ್ ಗುಡ್ ವೈಬ್ಸ್ ಜೋ ಹೈ ಅಭಿ ಕಂಟಿನ್ಯೂ ರಹೇಗಾ ಆಪ್ಕೆ ಸಾಥ್. ತೋ ಬನಿ ರಹೇಗಾ ಓನ್ಲಿ ಆನ್ ಆಕಾಶವಾಣಿ ಎಫ್ಎಂ ರೇನ್ಬೋ 101.9. ಸ್ಟುಡಿಯೋ ಕ್ಲಾಕ್ ಮೇ ವಕ್ತ ಹುವಾ ಹೈ 10:55:22. 11 ಬಜ್ ಆಪ್ ಸುನೆಂಗೆ ನ್ಯೂಸ್ ಹೆಡ್ಲೈನ್ಸ್, ಉಸ್ಕೆ ಬಾದ್ ನಮಸ್ತೆ ಹಲೋ ಆದಾಬ್, ಫಿರ್ ಸೆ ವಾಪಸ್ ಹಾಜರ್ ಹೋ ಜಾಯೇಗಾ. ತೋ ಸ್ಟೇ ಟ್ಯೂನ್ಡ್.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.
2: वेलकम बैक. हम बात कर रहे हैं हमारे शो में द पावर ऑफ रेड, या यूं कह लीजिए

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ಡಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

0: ಎಫ್ಎಂ ರೇನ್ಬೋ 101.9.
1: ವೆಲ್ಕಮ್ ಬ್ಯಾಕ್, ಆಪ್ ಸುನ್ ರಹೇ ಹೈನ್ ನಮಸ್ತೆ ಹಲೋ ಆದಾಬ್, ಔರ್ ಮೈ ಹೂನ್ ಆಪ್ಕೆ ಸಾಥ್ ಆರ್ಜಿ ರಫಲಿ. ವೆಲ್, ಹಮ್ ಬಾತ್ ಕರ್ ರಹೇ ಹೈ ಏಕ್ ನಯಿ ಟ್ರಾವೆಲ್ ಟ್ರೆಂಡ್ ಕೆ ಬಾರೇ ಮೇ ಜೋ ಪರ್ಪಸ್ ಕೋ ಪಹಲೆ ರಖ ರಹಾ ಹೈ ಬಿಫೋರ್ ದ ಪ್ಲೇಸ್. ಸೋ ಪರ್ಪಸ್ ಕಮ್ಸ್ ಬಿಫೋರ್ ದ ಪ್ಲೇಸ್. ಔರ್ ಯೇ ಸಿಂಪಲ್ ಭಾಷಾ ಮೇ ಅಗರ್ ಹಮ್ ಬೋಲೇ ವೈ ವೆಕೇಷನ್ ಕ್ಯಾ ಹೈ ತೋ ಟ್ರಾವೆಲ್ ವಿತ್ ಅ ಪರ್ಪಸ್. ವೆಲ್, ಆಜ್ ಕೆ ಫಾಸ್ಟ್ ಪೇಸ್ಡ್ ಲೈಫ್ ಮೇ ಹಮ್ ಸಬ್ ಕಿತನಾ ಕುಛ್ ಮ್ಯಾನೇಜ್ ಕರ್ ರಹೇ ಹೈ, ಹೈ ನಾ. ಆಫೀಸ್ ಹೋ ಜಾಯ್, ಡೆಡ್ಲೈನ್ಸ್ ಹೋ ಜಾಯ್, ರೆಸ್ಪಾನ್ಸಿಬಿಲಿಟೀಸ್, ಇವನ್ ಫೋನ್ ನೋಟಿಫಿಕೇಶನ್ಸ್ ಆ್ಯಂಡ್ ಇಮೇಲ್ಸ್. ಕಭಿ ಕಭಿ ತೋ ಲಗ್ತಾ ಹೈ ಫೋನ್ ಹಮಸೆ ಜ್ಯಾದಾ ಆ್ಯಕ್ಟಿವ್ ಹೈ. ಔರ್ ಇಸಿ ಕಾನ್ಸ್ಟೆಂಟ್ ಬಿಜಿ ಲೈಫ್ ಕೆ ಬೀಚ್ ಲೋಕ್ ಟ್ರಾವೆಲ್ ಕೋ ಏಕ್ ಎಸ್ಕೇಪ್ ನಹೀ ಬಲ್ಕಿ ಏಕ್ ರೀಸೆಟ್ ಬಟನ್ ಕಿ ತರಹ ದೇಖನೇ ಲಗೇ ಹೈ. ಏಕ್ ಐಸಿ ಬ್ರೇಕ್ ಜಹಾಂ ಬಸ್ ಬಾಡೀ ನಹೀ ಮೈಂಡ್ ಭಿ ರಿಲ್ಯಾಕ್ಸ್ ಕರೇ. इमेजिन कीजिए एक पीसफुल सा लोकेशन, सुबह की वो ताज़ा हवा, कोई जल्दी नहीं, कोई हड़बड़ी नहीं और दिन का कोई स्केड्यूल भी नहीं है. बस एक कप चाय और थोड़ा सा मी टाइम, मतलब कितना अमेजिंग लगता है. और माइंड में वो थॉट्स भी हमें थोड़े समय तक अगर हम बंद रखें, कोई चीज़ हमें हरी में नहीं करनी है, बस इस पल को ही हमें महसूस करना है, उस पल में रहना है, विदाउट एनी प्री कंसीव्ड थाट्स दैट आर रनिंग इन आवर माइंड. हमारे ब्रेक को भी थोड़ा, माइंड को भी थोड़ा ब्रेक की आवश्यकता हो जाती है, राइट. तो इसीलिए ऐसे वेकेशंस जो है आजकल बहुत यू नो एन्जॉय किया जा रहा है या प्रिफर किया जा रहा है.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗುಖದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯಂ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕಥನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ ಮೀಕು
0: ಅಂದಿಸುತ್ತಿದೆ ತೆಲಂಗಾಣ ಪ್ರತಿರೋಜು ರಾತ್ರಿ 8 ಗಂಟಲಕು ಎಫ್ಎಂ ರೈನ್ಬೋಲೋ